አካሽባኒ ሪያ ቻይባሳ ከመርተና ኤፍኤም ሪያ 101.7 ሜጋሃርትስ ሰርቨን አይመተና ና አይፒን ቺ ባጃይና ተ 2 ሚኒት ሆባሲካየና ካርክረም ሆዋቅላ አይመችበን ለግን አሊን ቤታው ጂውከና ማይንደር ጎየ ሰብን ኮ አሊን ፔቲ ጆሃር ጃውዲን ለካገ ኤስፕሪሊን ሰግመውተደ ኢነኮ ሚየን ሚየትሊን አይመችበና አይም ለግን ኤፍኤም ሬዲ ጀፓረ ታይንበን ചേമാർ നാ തരംബൻ ജപ്പാജോ എന്ന് എന്നത് എല്ലാ അയമിച്ച ബിന്നലിൻ സഭിക്കോയത്തെ അയാർ ദാരു റുവാക്കേത്തെ പര്യാവരൻ സന്തുലൻ ബൈത്തിയ പര്യാവരൻ സന്തുലൻ ബൈ ലഗിദ്ദോ ദാരു കോ റുവാക്കേത്തെ ഇനങ്ങ ഹോബദയുവ ബുറുറിയ അയ്യ ഗുഡാരയ മിന ദാരു കോ മാചബാവ തന്ന എൻലിക്കത്തെ പര്യാവരൻ സന്തുലനോ എസോ മുസ്കിൽ ഹോബന്തന യാനക്കെ അബു ജീഡു ലഗിൻ ഓക്സിജൻ ഗാസ് ജോ നാ ഹസുദുക്കു ഹുബയൻറെ ഹോസ്പിറ്റൽ കൊറേ കിരിങ്ങത്തെ ഹുബന്തന അബു ബുറുദാരു മാചബാവത്തന ലെക്കത്തെ നിന്ന പര്യാവരൻ ജോ സന്തുലൻ ബിഗ്ഡാവത്തന ഇനമന്തെ അത്തെ അബു ചിമിനിങ് പരിവാര മിന അബു ഇമിനിങ് മീ പിയ ദാരു റിയോ ബുറുവായത്തെ ഹുബന എൻറെനങ്ങ അബു പര്യാവരൻ സന്തുലൻ ബയുവ ನಾ ಸರ್ಕಾರೋ ಇನಗೆ ಜಗರತನಚಿ ಅಪೆ ದಾರು ರುವಾಯಪೆ ಮಂತೆಯ ಇನಮಂತೆಯ ತೆ ಅಬು ಸಬಿನ್ ಕೋ ನಿಯ ಜಗರ್ ಜಪಗರೇನೆ ತೆ ಹತು ಸೈರಿಯೋ ನಿನ ಜಪಗರ್ತೆ ಹೊವನ ದಾರು ಕೋ ಅಬು ರುವಾಯ ಲಗಿನ್ ಜಾನ್ ದಾರು ರಿಯೋ ಜೋ ದಾರು ಯಾ ಸಾನತೆಯ ಚೈ ಅಬು ಉಂಬುಲ್ ಸುಮಬು ನಮರಿಯೋ ಮಂದು ದಾರು ಲೋತೆ ಅಬು ಸಂಬಂಧ ಎಸು ಜಪ ಅಮಿನ ಇನಮಂತೆ ಅತೆ ದಾರು ಬಿನ್ನರದ ಅಬು ಜೀವನ ಬನ್ನು ಚಿಲಕತೆ ಮನರದ ನೆಲಕತೆ ನಾ ಅಬು ಓಕೋನ ಆಕ್ಸಿಜನ್ ಗ್ಯಾಸ್ ಬು ಮೆನತನ ಇನ್ನದ ದಾರು ಲೋತೆಗೆ ಹೊಬಂತನ ಅಂಡ ದಾರು ಸಿಂಗಿದ ಆಯ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಡೀ ಅಬು ಆಕ್ಸಿಜನ್ ಇಮಾಬು ಎನ್ಲಕತೆ ಜೋ ಅಬು ಓಕೋನ ಬು ಸೈಡಿಯ ಎನತೆ ಬು ಸೈಡ್ ನೋಲಿಯ ಇನ್ನದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ತನ ಉಂಡು ಇನ ಆಯ ದುರ್ಕಾರವ ಎನ್ಲಿಕತೆ ಅಬು ದಾರು ಎಸು ಜಪ ಸಂಬಂಧ ಮಿನ ಮರ ಹಗಮಿಸಿ ಕೋ ಉಂಡು ಬುಂದುಕು ಪಾಯತೆ ಗುಹರಿ ಮಿನ ಚಿ ಅಬು ಜಾವ ಬರೋಸೊ ಮೀ ಪಿಯ ದರ್ಬು ರುವಾಯಕ ಉಂಡು ಅಬು ಪರ್ಯಾವರಣ ಬು ಸಂತುಲನ್ ಬು ಬೈಕೆ ತಿಸಿಂಗ್ ಅಟ್ಕಾರ ಜಗರ್ ತಿ ಜಾನ್ಕಾರಿ ಜಗರ್ ದೋ ನೆನ್ಮೊಲೆರಗೆ ಚಬಾವತನ ನಾ ಬನ್ ಅಯಮತನ್ ತೈಕಿನ ಅಟ್ಕಾರ ಜಾಗರ ಎನ್ ಚನಮ್ ಲಿಂಗ್ ಅಯಮಿಚ ಬಿನ ಜಮುನಮ ಪರ್ವ ರಿಯ ದೂರಂಗ್.

0: ನಿಯಾ ಆಂದಿ ದುರಂಗ್ಲೋ ತೆಗೆ ತಿಸಿಂಗೆ ಹೋವಾ ಕಳ ಕಾಜಕ್ರಮ ಸಭಾವತನ ಸೆನಿಡಿ ತಿನಿರಿಂಗ್ ಮರ ಸೆನೋ ಸೆನೋ ತೆ ಹೋವಾ ಕಳ ಕಾಜಕ್ರಮ ಅಯುಂಕೆನ್ ಸಬಿನ್ ಹಗಮಿಸಿಕೋ ಉಂಡ ಬುಂದುಕೋ ತುಂಡು ಪೇರೆ ಅಲಿಂಗ್ ಮೈನರ್ಗೆ ಪೇತೆ ಸಬಿನ್ ಕೋ ಸಿಬಿಲ್ ಜೋಹಾರ್.
1: श्रोताओं, अभी आप सुन रहे थे कार्यक्रम हो आकड़ा, आकाशवाणी का ये चाय बसा केंद्र है. और अब आइए सुनते हैं कार्यक्रम नन्ही दुनिया.